ನೋಡಿ ಮುಂದು, ಚಿನ್ನ ಚೂಪು ಚೂಸಿ ನೋಡಿ ಮುಂದು, ನಿಂತಂತಿ ಬಾಗಿ ನೋಡಿ ಮುಂದು. ಪಡು ಪಡು ಪಡು ಪಡು ಪಡು ಲೇಚಿ ನೆಲಪಡು, ಎದ್ದು ಪಡೆದು ಲೇಚಿ ಕಲಪಡು, ಪಡು ಪಡು ಲೇಚಿ ನೆಲಪಡು, ಎದ್ದು ಪಡೆದು ಲೇಚಿ ಕಲಪಡು. ಚಿಪಿದೆ ವಿಧಿದೋರೆ ತಲಪಡು, ತಲಪಡಿ ತಲಪಡಿ ವಿಜಯಾಲ ವ್ಯಕ್ತಪಡು.